ಮಾಡುತ್ತೀರಿ? ಅಯ್ಯಾನ್, ನಗ್ಸುಂಗೋದ್ ನಶ ಸಗಿನ್ ಬುಹಾತ್ ನಾಮುನಿ ದೋರಿ ವಲ ನಿಯ ನಲುಯಾಗನ್ ಅಂಗ್ ಪಗ್ಪಮೀಸಾ ಕೊ ಕಗ್ ಅಂಗ್ ಪಗ್ಪಬಿಂದಿಶ್ಯನ್ ಕೊ ಸಬಲಾಯ್ ಅಂಜಿ ಸಾರಿ ಆ ಪೆರೊ ಕುನ್ ಸದ್ದಿಯನ್ ಕಮನ್ ಸುಬೋಂಗ್ ಕುನ್ ತಾನಿ ಮಲಿಪಾಯನ್ ಕನಾ ಕಗ್ ಮಲಿನು ನಕಪತಿ ಅಕು ಸಂಗ್ ಹಿಬಿ ಕತ್ತು ತಿರ ನಗಹಲಿನ್ ಸಲಿಕುತ್ ಸಂಗ್ ಪಂಚೋನ್ ಸಿನೋ ಬಲಂ ಆರ ದಿರ ಒಸಿ ಸಾ ಅನ್ಕೋ